ಧಾತ್ರ ಕದ್ದ ಟೆಕಾತ್ರ ಕದ್ದೀಂಗ ದೀಂಗ ತಕಟ ತಕಟ ಧಾತ್ರ ಕದ್ದ ಟೆಕಾತ ಗದಿಗೆ ನದ ಗದ್ದೀಗೆ ತ್ರಾಣ ತಕಟ ದೀಂಗ ದೀಂಗ ತಕಟ ತಕಟ ಧಾರ ಗದ್ದ ತಕಟ ಕದ ಗಿಡದ ಧಾತ್ರ ಕದ್ದ ಟೆಕಾತ ಗದಿಗೆ ನದ ಧರ ಕದ ತಕಟ ಕದ ಗಿಡದ ಧಾತ್ರ ಕದ್ದ ಟೆಕಾತ ಗದಿಗೆ ನದ ಧರ ಕದ ತಕಟ ಕದ ಗಿಡದ ಧರ ಕದ ತಕಟ ಕದ ಗಿಡದ ಧರ ಕದ ತಕಟ ಕದ ಗಿಡದ ಧಾತ್ರ ಕದ ತಟ್ಟೆ ಕತ್ರ ಕದ ದೀಂಗ ದೀಂಗ ತಕಟ ತಕಟ ಧಾತ್ರ ಕದ ತಟ್ಟೆ ಕತ ಗದಿಗೆ ನದ ಗದ್ದೀಗೆ ತ್ರಾಣದ ತಕಟ ದೀಂಗ ದೀಂಗ ತಕಟ ತಕಟ ಧಾರ ಗದ್ರ ತಕಟ ಕದ ಗಿಡದ ಕದ ತಟ್ಟೆ ಕತ ಗದಿಗೆ ನದ ಧಾತ್ರ ಕದ ತಟ್ಟೆ ಕತ ಗದಿಗೆ ನದ.

ಧನಗದಟ್ಟೆ ಕತ್ತ ಕದ್ದರ ಕೃತಕೃತ ಧನಗದಟ್ಟೆ ಕತ್ತ ಕದ್ದರ ಕೃತಕೃತ ಧನಗದಟ್ಟೆ ಕತ್ತ ಕದ್ದರ ಕೃತಕೃತ ಧನಗದಟ್ಟೆ ಕತ್ತ ಕದ್ದರ ಕೃತಕೃತ ಧನಗದಟ್ಟೆ ಕತ್ತ ಕದ್ದರ ಕೃತಕೃತ ಧನಗದಟ್ಟೆ ಕತ್ತ ಕದ್ದರ ಕೃತಕೃತ ಧನಗದಟ್ಟೆ ಕತ್ತ ಕದ್ದರ ಕೃತಕೃತ ಧನಗದಟ್ಟೆ ಕತ್ತ ಕದ್ದರ ಕೃತ